ಗಂಗನೇ ಪರೋಪಕಾರಮ ಗಂಗನಿ ಲೇತಾವತ್ ಬಂದ ಗಂಗನೇ ಸಫಲ ಬಲ ನಾನು ಗಂಗನೇ ಅಪೇಕ್ಷ.